ಶಿವಹರಿ ಕೀರ್ತನ ನಿರ್ದೋಷ ಸರ್ವಸಾಂಡೂನಿ ಐಕಾವೆ ಮಹಾಪರ್ವ ಕುಯೋಗ ಶ್ರಾದ್ಧದಿನಿ ವ್ಯತಿಪಾತ ವೈಧೃತಿ ಸಂಕ್ರಮಣಿ ನ ಪ್ರವರ್ತಾವೆ ಮೈಥುನಿ ಗ್ರಹಣಿ ಭೋಜನ ನ ಕರಾವೆ ಸತ್ಪಾತ್ರಿ ದೇತಾದಾನ ಹೋಯ ಐಶ್ವರ್ಯ ವರ್ಧಮಾನ ಅಪಾತ್ರಿ ದಾನೆ ದಾರಿದ್ರ್ಯ ಪೂರ್ಣ ಶಾಸ್ತ್ರ ಪ್ರಮಾಣ.